ಅಷ್ಟಪದಿ ಮುರೇ ಗುರುಕಾ ಸ್ವನುಪದೇಶ ಪಾರ ಬ್ರಹ್ಮ ನಿಕಟಕರ ಪೇಖ ಸಾ ಸಾ ಸಿಮಿರೋ ಗೋಬೆಂದ ಮನ ಅಂತರ್ಗೀತರಾಚ ಎಂದ ಆಸ ಅನತ ತ್ಯಾಗೋತ್ರಂಗ ಸಂಜನಾಕಿ ದೂರ ಮರ್ಮಾಂಗ ಆಪಶೋಡಬೇಂತಿ ಕರಹೋ ಸಾಸಂಗ ಅಗ್ನ ಸಾಗರ ತರೋ ಹರ ತನ್ಗೇ ಬರ್ಲಿಹೋ ಭಂಡಾರ ನಾನಗುರು ಪೂರೇ ನಮಸ್ಕಾರ ಖೇಮ ಕುಶಲ ಸಹಜ ಆನಂದ ಸಾಸಂಗ ಪಾಜ ಪರಮಾನಂದ

ಗೌರಪರಚಾದ ನಾಮ ಮನಲಾಗ ಧಮ ಧನಮ ಕಾತೋ ಯಾದ ಗಾಮೃತ ಗುಣೋತ್ತರ ಬ್ರಹ್ಮಾಣೆ ಪೂರ್ವ ಗುರುಕಿ ಸುಮತ ಪರಾಣಿ ಪ್ರಾಪ್ತ ಸಮೃದ ಕುಸರ ಸಭಾಯ.